ಭಾರತೀಯ ಸಂಸ್ಕೃತಿಯ ಕೇಳ ಕಿಯನ್ನೇ ಶ್ರೀಲಂಕಿಕ ಅಪಟ ನುಪುರುದು ದಯಾಕ್ ನೆನೆ ಏ ಬಹುಮು ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯನ್ನೇ ಅಪೇ ಸವನ್ಪತ್ ಅತರಟ ಬಹೋ ಸಮೀಪ ದಯಾಕ್ ඉතින් මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවි.

0: ಗೆಲ
1: ಪಂಡಿತ್ ಅಮರದೇವಿಯನ್ ಸಹ ಮಡವಲ ಇಸ್ರತ್ ನಾಯಕಿಯನ್ ಎಕ್ಕುನು ತೆನ ಮನಾ ಸುಸಂಜೋಗ್ಯಾಕ್ ಸೇದಿನ ಬವ ಕೌರು ಪಿಲಿಗಣ್ಣಾದೆ ಕವಿಯಕ್ಕು ಸಿಟಿ ಮಡವಲ ಇಸ್ರತ್ ನಾಯಕಿಯಂಟ ಅಮರದೇವಿಯನ್ ಗೀತಲ್ವೀಮಟ ಆರಾಧನಾ ಕಲ ಏ ಅನುವ ಒಹು ಗೀಪದ ರಚಕೇಕು ಬವ ಒಹು ಕಿಯಾ ಸಹ ಲಿಯಾತಿ ಬೆನವ ಹೆತ್ತೇವ ಹೆಟ ದಶಕವಳದಿ ದೇಶೀಯ ಸಂಗೀತ ಕಲಾವಾಕ್ ಸೊಯಾ ಯಾಮಟ ಎಕ್ಕಲ ರಚಕೇಂಟ ಸಿದ್ಧವುಣ ಏ ತಮೈ ಹಿಂದಿ ತನಿವೋಲ್ಟ ಗೀತ ರಚನಾ ಬೀಮ ನಿಸ ಅಪೇ ಜನಕವ್ಯ ಹಾ ಜನಗೀತ ಮೌಂಟ ಇಹಿದಿ ಹಮು ವೆನವ ಮಡವಲ ಎಸ್ ರತ್ನಾಯಕ ಜನಗೀ ಜನಕವಿ ಕಟಿಕರಗೆನ ಗೀತ ರಚನಾ ಕಿರೀಮಟ ಪೆಲಮೂಡ ಮಾ ತೋರಾಗತ್ ಮೀಲಂಗ ಗೀತೆಯ ತುಲ ಶೃಂಗಾರಾತ್ಮಕ ಗುಣೆಯ ರಂದಿ ಪಾವತಿನವ ಪ್ರೇಮ ಆಯಾಚನಾವಾಕ್ ಇಹಿತಿ ಎನವ ಗೀತೆಯೇ ಶುದ್ಧ ಸ್ವರ ಪಮನೈತಿ ಎನ್ನೆ ಕೋಮಲ ಸ್ವರ ಮೊಗಕ್ವಾದ್ನೆ ಚಿತ್ತರೂಪ ಮಿಮ್ಮತು ವೆನವ ಸಂಗೀತೆಯ ಸಜೀವಿ ಭವಗ್ಗಾನ್ನವ ಮಡವಲ ಎಸ್ ರತ್ನಾಯಕಯಂ ಮಿಮ್ಮ ಗೀತೆಯಂ ಸಹೃದಯಂಗೆ ಮನಸ ಮಾಯಾವತ್ತುಲ ರಂದವಾ ಗಣಿಮಿಂ ಚಿತ್ತರೂಪ ಮೌಮಿಮ್ಮ ಸಹೃದಯ ಎಹಿ ರಂದವಾ ಗಣಿಮಟ ಉತ್ಸಾಹ ದರಾತಿಯನವ ಗೀಪದ ರಚನೆಯೇ ಸಂಗೀತೆಯೇ ಸುಸಂಯೋಗಯ ಅಮರದೇವಿಯಂಗೆ ಭಾವಪೂರ್ಣ ಗಾಯನೆಯಂ ಮೊನವಟ ತವಸಿನ ಆಕಾರ್ಯ ಅರುಮಯಾಕ್ ನೋವೇ ಜನಗೀತೆಯ ತೇಮಾ ಕರಗನ್ನ ಶಬ್ದ ರಸೇದ ಮೆಹಿ ಅತುಲತ್ವೇನವ ಅನುಪ್ರಾಸೆಯದ ಮೆಹಿ ಬಹುಲವ ಪವತಿನವ ವೆನ್ವೀಮಕದಿ ಅತಿವನ ಶೃಂಗಾರ ರಸಯ ಜನನಯ ಕರಮಿ ಯುಧವದಿನ ಅಣಂಗಿಯಾಗಿ ಈಸರ ಪಹರಿ ಹದ ದದುರುವನ ಪಮನಟಮ ಅಮರದೇವಿಯನ್ ಕರನ ಗಾಯನೆಯ ಒಬ್ಬಟಾತ್ ಅಹೆನವಾದ ಕಿಯ ಬಲನ್ನ ಹೊಂದೈ ಮೆನ್ನ ಮಾ ಏ ತೋರಾಗತ್ತು ಗೀತೆಯ ಗೀಪದ ಮಡವಲ ಇಸ್ರತ್ ನಾಯಕ ತನುವ ಸಂಗೀತೆಯ ಸಹ ಗಾಯನೆಯ ಪಂಡಿತ್ ಅಮರದೇವ